0: ರಾಮಕೃಷ್ಣ ಹರಿ. ವಿಠ್ಠಲ ಭಕ್ತಿ ಆಣಿ ವಾರಕರಿ ಸಂಪ್ರದಾಯ ಹಾ ಮಹಾರಾಷ್ಟ್ರಾಚಾ ಅಮೂಲ್ಯ ಅಸಾ ಠೇವಾ ಆಹೆ. ಸಂತ ಜ್ಞಾನೇಶ್ವರ ತೆ ಗಾಡ್ಗೆ ಬಾಬಾ ಅಸಾ ತೊ ಗಂಗೆಪ್ರಮಾಣೆ ಅಖಂಡಿತಪಣೆ ವಾಹತಾ ರಾಹಿಲಾ ಆಹೆ. ಅಶಾ ಯಾ ಭಕ್ತಿಮಾರ್ಗಾಚಾ ಪ್ರವಾಹ ಅಮರ ಠೇವಣ್ಯಾಚ ಕಾರ್ಯ ಆಜ ತಾಗಾಯತ್ ಅನೇಕ ಸಂತ ಮಹಾತ್ಮೆ ಕರತ ಆಹೆತ್. ಭಕ್ತಿ ಸಂಪ್ರದಾಯಾಮುಳೆ ಭಾರತಾವರಿಲ್ ಆಕ್ರಮಕಾಂಚಾ ಟೋಳಧಾಡಿಲಾ ಪಾಯಬಂದ ಬಸಲಾ ತೊ ಜ್ಞಾನದೇವ, ತುಕಾರಾಮ, ನಾಮದೇವ, ರಾಮದಾಸ ಇತ್ಯಾದಿ ಅನೇಕ ಸಂತಾಂಚಾ ಕಾರ್ಯಾಮುಳೆಚ. ಆಣಿ ತ್ಯಾಂಚಾಮುಳೆಚ ಅಜೂನಹಿ ಸನಾತನ ಸಂಸ್ಕೃತಿ ಟಿಕೂನ್ ಆಹೆ.
1: ಜ್ಞಾನದೇವಾನಂತರ ಮಹಾರಾಷ್ಟ್ರಾವರ್ ಯಾವನಿ ಆಕ್ರಮಣ ಝಾಲ ತ್ಯಾವೇಳಿ ಸಂತ ನಾಮದೇವಾನ್ನಿ ವಾರಕರಿ ಸಂಪ್ರದಾಯಾಚಿ ಧ್ವಜಾ ಪಂಜಾಬ್ ಪರ್ಯಂತ ನೇಲಿ. ಭಾಗವತ್ ಧರ್ಮಾಚಾ ಪ್ರಚಾರ ಕೇಲಾ ಆಣಿ ಹಿಂದೂ ಧರ್ಮಾಚಾ ದೀಪ ಪ್ರಜ್ವಲಿತ ಠೇವಲಾ. आपल्या रसाळ कीर्तनातून सर्व लोकांना भक्ती मार्ग दाखवला. श्रोते हो, अशा या थोर संत नामदेव महाराजांचा आपण आज संतवाणी या कार्यक्रमातून परिचय करून घेऊया. संत नामदेव महाराजांचं घराणं परभणी जिल्ह्यातल्या औंढ्या नागनाथ जवळील